0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕೊಪ್ಪರಗಿರಿಯಾಚಾರ್ಯರು ಬರೆದಿರುವ ಸಿಂಧೂರ ವದನ ಕೊಡುವರ. ಹಾಡಿದ್ದಾರೆ ವಿನೇಶ್ ಹಿರೇಮಠ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಸಿಂಧೂರ ವದನ ಕೊಡುವರ, ರಿಟನ್ ಬೈ ಕೊಪ್ಪರಗಿರಿಯಾಚಾರ್ಯ, ಸಂಗ್ ಬೈ ವಿನೇಶ್ ಹಿರೇಮಠ್.

ಪಾವನಿ ಕಾಶಿನಾಥ್ ಮತ್ತು ಪೂಜಾ ರಾವ್ ಅವರ ದನಿಗಳಲ್ಲಿ ಈಗ ಡಾಕ್ಟರ್ ಎನ್ ರಘು ಅವರು ಬರೆದಿರುವ ಗಜಮುಖ ಜನನಿ ಅಜಹರಿನುತೆ ಶರ್ವಾಣಿ. ಗಜಮುಖ ಜನನಿ ಅಜಹರಿನುತೆ ಶರ್ವಾಣಿ, ರಿಟನ್ ಬೈ ಡಾಕ್ಟರ್ ಎನ್ ರಘು, ಸಂಗ್ ಬೈ ಪಾವನಿ ಕಾಶಿನಾಥ್ ಅಂಡ್ ಪೂಜಾ ರಾವ್.

ಕರವ ಪಿಡಿದು ಕಾಯೋ ಎನ್ನ ಶ್ರೀ ಯತಿವರ ಜಗನ್ನಾಥ ವಿಠಲರ ರಚನೆ ದನಿಯಾಗಿದ್ದಾರೆ ಸಮನ್ವಿತ ಶರ್ಮಾ ಮತ್ತು ಪಿಎ ಮಂಗಳ. ಸಮನ್ವಿತ ಶರ್ಮಾ ಅಂಡ್ ಪಿಎ ಮಂಗಳ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಜಗನ್ನಾಥ ವಿಠಲ ಕರಪಿಡಿದು ಕಾಯೋ ಎನ್ನ ಶ್ರೀ ಯತಿವರ.

ಈಗ ಬಸವಣ್ಣನ ವಚನ ಗಾಯನ ಎಸ್ ಶಂಕರ್ ಗೀತವಾ ಹಾಡಿದರೇನು. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಗೀತವಾ ಹಾಡಿದರೇನು.

ಉದಯದಲ್ಲೆದ್ದು ನಿಮ್ಮ ನೆನೆವನಯ್ಯ. ಅಕ್ಕ ಮಹಾದೇವಿ ವಿರಚಿತ ವಚನ, ಗಾಯನ ರಘು ಹೆಗಡೆ. ಉದಯದಲ್ಲೆದ್ದು ನಿಮ್ಮ ನೆನೆವನಯ್ಯ. ಅವಚನ ರಿಟನ್ ಬೈ ಅಕ್ಕ ಮಹಾದೇವಿ, ಸಂಗ್ ಬೈ ರಘು ಹೆಗಡೆ.

ಆರ್ಎನ್ ತ್ಯಾಗರಾಜನ್ ಅವರ ಸ್ವರದಲ್ಲಿ ಪುರಂದರದಾಸರು ಬರೆದಿರುವ ಕಾಯಬೇಕೆನ್ನ ಗೋಪಾಲ. ಆರ್ಎನ್ ತ್ಯಾಗರಾಜನ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಕಾಯಬೇಕೆನ್ನ ಗೋಪಾಲ.

ವೃಂದಗಾನದಲ್ಲಿ ಈಗ ಶಂಕರಾಚಾರ್ಯರು ಬರೆದಿರುವ ಶ್ರುತಿನಾಮ ಗಂಗೆ ಸುಮೇಧಾಗಮಗ್ನ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಶಂಕರಾಚಾರ್ಯ. ಶ್ರುತಿನಾಮ ಗಂಗೆ ಸುಮೇಧಾಗಮಗ್ನ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, any music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗೀತಾ ಮೂರ್ತಿ. ಭಾಗವಹಿಸುವ ವಿದ್ಯಾರ್ಥಿ ಎ ಅಪೇಕ್ಷಾ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅಪೇಕ್ಷಾ. ಸಾವೇರಿ ಸ್ವಲ್ಪ ನೋಡ್ಕೊಂಡು ಬಂದಿದ್ಯಾ?
1: ಹೌದು.
2: ವರ್ಣ ಮತ್ತೆ ನಿಮ್ಗೆ ಆಗ್ಲೇ ಆಗಿರುವ ಕೃತಿ ನೋಡಿದ್ಯಾ?
1: ಹೌದು.
2: ಒಂದ್ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ಸ್ವಲ್ಪ ಇನ್ನು ಸ್ವಲ್ಪ ಫೆಮಿಲಿಯರ್ ಆಗಿ ಬರುತ್ತೆ.

ಅದರದ್ದು ಒಂದು ಔಟ್ಲೈನ್ ಅಲ್ಲಿ ಆಲಾಪನೆ ಇವತ್ತು ಮಾಡಿದೀವಿ ಅಷ್ಟೇ. ರಾಗ ಭಾವ ಪೂರ್ತಿ ಬರೋ ತರ ನಾವು ಮಾಡಿದೀವಿ. ಇದರಲ್ಲಿ ಇನ್ನೂ ಎಷ್ಟೋ ಮಾಡಬಹುದು, ಬಟ್ ಸಂಕ್ಷಿಪ್ತವಾಗಿ ಇವತ್ತು ಮಾಡಿದೀವಿ ಅಷ್ಟೇ. ಇವಾಗ ಸಾಹಿತ್ಯ ಇನ್ನೊಂದ್ಸರಿ ಪಲ್ಲವಿದು ನೋಡೋಣಮ್ಮ. ಆಂಜನೇಯ ರಘುರಾಮ ದೂತಮಹಿ, ಆಂಜನೇಯ ರಘುರಾಮ ದೂತಮಹಿ ತಾನು ಭಾವ ಪಾಹಿ. ಸರಿನಾ? ಇವಾಗ ಫಸ್ಟ್ ನೋಡೋಣ ಆದಿತಾಳ ಎರಡಕ್ಷರಿ.

0: ಇವತ್ತಿಗೆ ಇಲ್ಲಿ ನಿಲ್ಸೋಣ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.
1: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗೀತಾ ಮೂರ್ತಿ, ಭಾಗವಹಿಸಿದ ವಿದ್ಯಾರ್ಥಿ ಎ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ

0: ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಕೇಳುವಿರಿ. ರಾಗ್ ಬಾಗೇಶ್ರೀ, ಖಯಾಲ್ ವಿಲಂಬಿತ್ ಏಕ್ತಾಲ್, ಸಖಿ ಮನಲಾಗೆ, ಧೃತ್ ತೇಂತಾಲ್, ಗೂಂದಲಾ ಒರೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. ರಾಗ್ ಬಾಗೇಶ್ರೀ, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಸಖಿ ಮನಲಾಗೆ, ಧೃತ್ ತೇಂತಾಲ್, ಗೂಂದಲಾ ಒರೆ.

0: ರಾಜಸ್ಥಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಬಾಹೋ ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ರಾಮ್ ಬಾಹೋ ಬಿಜಾಪುರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜೀವನ್ಪುರಿ, ಖಯಾಲ್ ವಿಲಂಬಿತ್ ತೀನ್ತಾಲ್ ಹೂ ತೋ ಜಿಯೋ, ಧೃತ್ ತೀನ್ತಾಲ್ ಮನ್ವ ಮುರಾರೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಭಾವು ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಭಾವು ಬಿಜಾಪುರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಜೀವನ್ಪುರಿ, ಖ್ಯಾಲ್ ವಿಲಂಬಿತ ತೀನ್ತಾಲ್ ಹೂ ತೋ ಜಿಯೋ, ಧೃತ್ ತೀನ್ತಾಲ್ ಮಂದರ್ವ ಮುರಾರೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಬಾಹೋ ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ರಾಮ್ ಬಾಹೋ ಬಿಜಾಪುರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಬಾಹೋ ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಬಾಹೋ ಬಿಜಾಪುರೆ.
2: This program is the contribution of Akashvani Dharwad, Anytime Indian Music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಪ್ರೀತಿಯ ಕೇಳುಗರೆ, ಇವತ್ತಿನ ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜನಾರ್ದನ್ ಎಸ್ ಅವರಿಂದ ವಯೋಲಿನ್ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಸಚಿನ್ ಕೆಎನ್, ಮೋರ್ಚಿಂಗ್ ಲಕ್ಷ್ಮೀನಾರಾಯಣ ಜಿ. ಜನಾರ್ದನ್

ಎಸ್ ಅವರು ಮೊದಲು ಪ್ರಸ್ತುತಪಡಿಸುತ್ತಿದ್ದಾರೆ. ಒಂದು ವರ್ಣವನ್ನ ಸರಸೂಡ ಸಾವೇರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ವಿ ಬ್ರಿಂಗ್ ಯು ಅ ವಯೋಲಿನ್ ರಿಸೈಟಲ್ ಬೈ ಜನಾರ್ದನ್ ಎಸ್. ಹೀ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸಚಿನ್ ಕೆಎನ್ ಅಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀ ನಾರಾಯಣ ಜಿ. ಇನ್ ದ ಬಿಗಿನಿಂಗ್ ಜನಾರ್ದನ್ ಎಸ್ ಪ್ರೆಸೆಂಟ್ಸ್ ಸರಸೂಡ, ವರ್ಣ ಸೆಟ್ ಟು ಸಾವೇರಿ ರಾಗ ಅಂಡ್ ಆದಿತಾಳ.

ಜನಾರ್ದನ ಎಸ್ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ಹಿರಣ್ಮಯೀಂ ಲಕ್ಷ್ಮೀಂ ಲಲಿತರಾಗ ರೂಪಕತಾಳದಲ್ಲಿ ಈಗ ಮುತುಸ್ವಾಮಿ ದೀಕ್ಷಿತರ ಕೃತಿ. ಕಂಟಿನ್ಯೂಯಿಂಗ್ ದ ಕನ್ಸರ್ಟ್ ನೌ ಲೆಟ್ ಅಸ್ ಲಿಸನ್ ಟು ಹಿರಣ್ಮಯೀಂ ಲಕ್ಷ್ಮೀಂ ಇನ್ ಲಲಿತರಾಗ. ದಿಸ್ ಈಸ್ ಅ ಮುತುಸ್ವಾಮಿ ದೀಕ್ಷಿತರ್ ಕಂಪೋಸಿಷನ್ ಸೆಟ್ ಟು ರೂಪಕತಾಳ.

ಜನಾರ್ದನ ಎಸ್ ಅವರ ವಯಲಿನ್ ವಾದನ ಕೇಳುತ್ತಿದ್ದೀರಿ. ಮೃದಂಗ ಸಹಕಾರ ಸಚಿನ್ ಕೆಎನ್, ಮಾರ್ಚಿಂಗ್ ಸಹಕಾರ ಲಕ್ಷ್ಮೀನಾರಾಯಣ ಜಿ. ಈಗ ಕೇಳಿ ನನುಪ ಲಿಂಪ, ಮೋಹನರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಯು ಆರ್ ಲಿಸ್ನಿಂಗ್ ಟು ಅ ವಯಲಿನ್ ರಿಸೈಟಲ್ ಬೈ ಜನಾರ್ದನ್ ಎಸ್. ಹಿ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸಚಿನ್ ಕೆಎನ್ ಅಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ಕನ್ಕ್ಲೂಡಿಂಗ್ ದ ಕಾನ್ಸರ್ಟ್ ಜನಾರ್ದನ್ ಎಸ್ ನೌ ಪ್ರೆಸೆಂಟ್ಸ್ ನನ್ನು ಪಾಲಿಂಪ. ದಿಸ್ ಈಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಮೋಹನರಾಗ ಅಂಡ್ ಆದಿತಾಳ.

ಇದುವರೆಗೆ ಜನಾರ್ದನ್ ಎಸ್ ಅವರಿಂದ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಸಚಿನ್ ಕೆಎನ್. ಮೋರ್ಚಿಂಗ್ ಸಹಕಾರ ನೀಡಿದವರು ಲಕ್ಷ್ಮೀನಾರಾಯಣ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಎ ವಯಲಿನ್ ರಿಸೈಟಲ್ ಬೈ ಜನಾರ್ದನ್ ಎಸ್. ಹಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸಚಿನ್ ಕೆಎನ್ ಅಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ದಿಸ್ ಪ್ರೋಗ್ರಾಂ is a contribution of Akashvani Bengaluru.

0: ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರ್ದಾಳ್ ಅವರ ಗಾಯನ ಕೇಳುವಿರಿ. ರಾಗ್ ಪುರಿಯಾ ಕಲ್ಯಾಣ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಸೋಬನಾ, ಧೃತ್ತೇಂತಾಲ್ ಬಹತ್ ದಿನ ಬೀತೆ.
1: ಇದು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತ್ ಜಿ ತೇರ್ದಾಳ್. ರಾಗ್ ಪೂರಿಯಾ ಕಲ್ಯಾಣ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಆಜ ಸೋಬನ, ಧೃತ್ ತಿಂತಾಲ್ ಬಹುತ್ ದಿನೀತ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತಜಿ ತೇರ್ದಾಳ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಆ ಭೋಗಿ, ಖಯಾಲ್ ವಿಲಂಬಿತ್ ಜಪ್ತಾಲ್, ಚರಣ ಧರ್ ಆಯೋ, ಧೃತ್ ಏಕ್ತಾಲ್, ಲಾಜ್ ರಖೋ.
1: ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತಜಿ ತೇರ್ದಾಳ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂ ಕಾನ್ಸರ್ಟ್ ನೌ. ಲಿಸನ್ ಟು ರಾಗ್ ಆ ಭೋಗಿ, ಖ್ಯಾಲ್ ವಿಲಂಬಿತ್ ಜಪ್ತಾಲ್, ಚರಣ ಧರ್ ಆಯೋ, ಧೃತ್ ಏಕ್ತಾಲ್, ಲಾಜ ರಖೋ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರ್ದಾಳ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಹಂತಪ್ಪ ಕೋಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತ್ ಜಿ ತೇರ್ದಾಳ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಬೈ ಶ್ರೀ ಟಿ ಕುಮಾರ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ, ವಯಲಿನ್ ಸಹಕಾರದಲ್ಲಿ ಮೈಸೂರು ಎಂ ನಾಗರಾಜ್, ಮೃದಂಗ ಸಹಕಾರದಲ್ಲಿ ತುಮಕೂರು ಬಿ ರವಿಶಂಕರ್. ಮೊದಲಿಗೆ ಅಭೋಗಿ ರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಫ್ಲೂಟ್ ರಿಸೈಟಲ್ ಬೈ ಎವಿ ಪ್ರಕಾಶ್. He is accompanied on the violin by Mysuru M. Nagaraj, on the mridangam Tumkuru B. Ravishankar. To begin with, Varna set to Abhogiraga Aditala.

ನಾದಲೋಲುಡೈ ತ್ಯಾಗರಾಜರ ಈ ರಚನೆ ಕಲ್ಯಾಣ ವಸಂತರಾಗ ರೂಪಕತಾಳದಲ್ಲಿದೆ. ನೌ ನಾದಲೋಲುಡೈ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ಕಲ್ಯಾಣ ವಸಂತರಾಗ ರೂಪಕತಾಳ.

ತ್ಯಾಗರಾಜರ ಮತ್ತೊಂದು ರಚನೆ ಕಾಮವರ್ಧಿನಿ ರಾಗ ಆದಿತಾಳದಲ್ಲಿರುವ ವಾಡಿಯರ ದೈವಮು. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕಾಮವರ್ಧಿನಿ ರಾಗ ಆದಿತಾಳ ವಾಡಿಯರ ದೈವಮು.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ, ಮೈಸೂರು ಎಂ ನಾಗರಾಜ್ ಅವರಿಂದ ಮೃದಂಗ, ತುಮಕೂರು ಬಿ ರವಿಶಂಕರ್. ಇನ್ನೀಗ ತ್ಯಾಗರಾಜರ ಕೃತಿ ಮಲಯ ಮಾರುತರಾಗ ರೂಪಕ ತಾಳದಲ್ಲಿದೆ ಮನಸ್ಸ ಎಟ್ಟುಲೋರ್ತುನೆ. ಜಿಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಎವಿ ಪ್ರಕಾಶ್. He is accompanied on the violin by Mysuru M. Nagaraj, on the mridangam Tumkuru B. Ravishankar. Now, a composition of Tyagaraja set to Malaya Marutaraga Rupakathala Manasa Etulortune.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎವಿ ಪ್ರಕಾಶ್ ಅವರಿಂದ ಕೊಳಲು ವಾದನ ಆಲಿಸಿದರೆ, ವಯಲಿನ್ ಸಹಕಾರ ನೀಡಿದವರು ಮೈಸೂರು ಎಂ ನಾಗರಾಜ್, ಮೃದಂಗ ಸಹಕಾರ ನೀಡಿದವರು ತುಮಕೂರು ಬಿ ರವಿಶಂಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ಎವಿ ಪ್ರಕಾಶ್. ಹಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ತುಮಕೂರು ಬಿ ರವಿಶಂಕರ್. This program is a contribution of Akashvani Bengaluru, anytime Indian music.

ಭವನಿ ಅಡಿಗಿನವರು ನೊಸಗಿ ಪ್ರೋಭವ ಜಗದೌಬ ಸೌರೌಬ ಅಂಬುಜ ಮುಖಿ ದೇವಿ ಭವನಿ ಅಡಿಗಿನವರ ಮುನೊಸಗಿ ಪ್ರೋ